ಅಖಂಡ ಪರಶುದ್ಧಾರುಣೋ ದ್ರವಿಣ ಪ್ರದಃ ದಿವ್ಯಸ್ಪೃಕ್ಸರ್ವದೃಕ್ಪ್ಯಾಸೋ ವಾಚಸ್ಪತಿರಯೋ ನಿಜಃ ತ್ರಿಸಾಮಾಸಾಮಗಸ್ಸಾಮ ನಿರ್ವಾಣಂ ವೇಷಜಂ ವಿಶಕ ಸನ್ಯಾಸಕೃಚ್ಚಮಶಾಂತೋ ನಿಷ್ಠಾ ಶಾಂತಿ ಪರಾಯಣಂ.